ಮಖನ ಮುದು ಮಾಲ ರಕ್ತ ರಾಣಿಯ ಕೇಳದೆ ಕಾಂತೋರುವೆ ವೆಡ ವೇಳಾವೆ ರೇಸ್ ಪೊತ ಬಲಾಯಿ ಕುಹೆ ಬೆಲುವಾ ಥೊರ ಬುತಿಯಾಯಿ ಥೊರ ಸುರಾ ಕೊಲಾಯಿ ಮೇಕ ಕೊಲಂಬ ನಂದೇ ಎನೇ ಆಪೇ ಗಮ ಹೊಂದಾಯಿ ಮೇವಾಗ ಆಯ್ಮದ ಕೊಲಂಬ ಇನ್ನೇ ದನ್ ಮೇವಾ ದಕಲಾತ್ ಮತ ಹಿತೆನ್ನೇ ಗೆದರ ಅನ್ನಟಾಯಿ ಸುರ ಲೋಕೆ ಕೇಲ ಆವೆ ವೆಡಾ ಸೋಯಾ ಗನ್ನಟಾಯಿ ದನ್ ಮೇವಾ ದಕಲಾ ಮತ ಹಿತೆನ್ನೇ ಗೆದರ ಅನ್ನಟಾಯಿ ದನ್ ಮೇವಾ ದಕಲಾ ಮತ ಹಿತೆನ್ನೇ ಗೆದರ